ಕೊಡ್ತಾಯಿದೆ. ಮಧ್ಯಾಹ್ನ ಹೋತು ಸಾಧು ತೂರೇ ಅವನ ಜಾಣು ರೇಖಿತ ತಾಯಿ ಜನ್ಮ ಮರಣಕ್ಕೆ ಮಟೀಲ ಸೂರಿ ಗುರುನಾರಾಯಣು ದಂಗುರು ಗುರು ಸಚ್ಚ ಸದಿನ ಹಾರ ಗುರು ತೊಟ್ಟಿ ಸಚ್ಚ ಪಾಯ ಜನ್ಮಾನಿಕ ಸಬ್ಬನಿಹಾರ ಹಾಗೂ ಗಾವ